ಭಗತ ಜಗುತರ್ಕ ನಾಮ ಜನಕ ತ್ರಪದ ಭಗತರ್ಕ ನಾಮ ಜನಕ ರೂಪರಂಗ ಹರ ನಾಮ ಜಪದ ಕ ಪರೇ ನಾ ಭಂಗ ಹರ್ಕ ನಾಮ ಜನಕೀ ವಡಿಯಾಯಿ ಹರ್ಕೆ ನಾಮ ಜನ ಸೋಭಾ ಪಾಯಿ

ನಾನಕ ದುಃಖ ಪರಂಪಹೋದಾಯ ಅಷ್ಟಪದಿ ಮಾನುಕಿ ಟೇಕ ಬ್ರಿತಿ ಸಬಜಾನ ದೇವನ ಕೋ ಏಕ ಭಗವಾನ್ ಜಿಸ್ ಗಯ ದಿಯರ ಅಗಾಯ ಬಹುರ್ನಾ ತೃಷ್ಣಾ ಲಾಗೇ ಆಯೇ ಮಾರೇ ರಾಖೆ ಏಕೋ ಆಪ ಮಾನುಕ ಕೈ ಕಿಶನಾಯಿ ಹಾಥ ತಿಸ್ಕಾ ಹುಕಮ ಸುಖೋಯ ತಿಸ್ಕಾ ನಾಮ ರಾಖ ಕಂಠ ಪರೋಯೇ ಸಿಮರ ಸಿಮರ ಸಿಮರ ಪ್ರಭ ಸೋಯೇ ನಾನಕ ಬಿಗನ್ನ ಲಾಗೇ ಗೋಯ ಉಸ್ತತ ಮನ್ಮ ಕರ್ಮ ನಿರಂಕಾರ ಕರ್ಮನ್ ಮೇರೇ ಸದ್ವ್ಯವಹಾರ ನಿರ್ಮಲ ರಸನಾಮೃತ ಪಿಯೋ ಸದಾ ಸುವೆ ಎಲ್ಲ ಕರ್ಲಹ ಜೀಯೋ

ಗಾಬಾರ್ ಜಸ ಗುರುಪ್ರ ಸತ್ತುಟ ರೋಗ ನಾನಿ ಸೋಜನ ಸದಾ ರೋಗ ಜಮಂತ್ರ ಕೋಥಮ ತಮ ಗುರುಕಾ ಸೋದ ಮನೆ ಸಮ ಜಪಕಾನ್ನ ಚರ್ತರ ಪ್ರಾಣಿ ಗುರು ಚರಣ ಲಗ್ತ ನಿಸ್ತರಾಯ